0: ಶಂಕಿತ ದುರುಪಯೋಗಸ್ಯ ಅನ್ವೇಷಣಾರ್ಥಂ ತ್ರಿಸದಸ್ಯಾತ್ಮಿಕಂ ವಿಶೇಷಾನ್ವೇಷಣ ದಲಂ ವಿನಿರ್ಮಿತಂ. ಪ್ರಿಯಾಃ ಶ್ರೋತಾರಃ, ಸಂಸ್ಕೃತವಾರ್ತಾಯಾಃ ಸಂಸ್ಕರಣಮಿದಂ ಇದಾನೀಂ ಆಕಾಶವಾಣೀತಃ ಪ್ರಸಾರ್ಯತೆ. ಸಮಮೇವ ಅಯಂ ಕಾರ್ಯಕ್ರಮಃ ಆಕಾಶವಾಣ್ಯಾಃ ಅಂತರ್ಜಾಲಪಟಲೇ www.newsonair.gov.in ಇತ್ಯತ್ರ ಅಥ ನ್ಯೂಸ್ ಆನ್ ಎಐಆರ್ ಚಲದೂರಭಾಷೀಯ ತಂತ್ರಾಂಶೇ ಅಪಿ ಉಪಲಬ್ಧೋ ಭವಿಷ್ಯತಿ. ಜಾರ್ಖಂಡ್ ರಾಜ್ಯಸ್ಯ ರಾಮಗಢ ಜನಪದಸ್ಯ ಪ್ರಶಾಸಕೀಯ ಅಧಿವಕ್ತುಃ ಸಂಜೀವಕುಮಾರ್ ಅಂಬಷ್ಠಸ್ಯ ಯಾಚಿಕಾಯಾಃ ಅನಂತರಂ ತಮಿಳುನಾಡುರಾಜ್ಯೆ ಅಮೋನಿಯಾ ಗ್ಯಾಸಸ್ರಾವೇನ ಪ್ರಭಾವಿತಾನಾಂ ಜಾರ್ಖಂಡಸ್ಯ ಕರ್ಮಚಾರಿಣಾಂ ವಿಷಯೆ ರಾಷ್ಟ್ರಪತಿಪದಾಸೀನಯ ದ್ರೌಪದಿ ಮುರ್ಮು ಇತ್ಯನಯ ಸಂಜ್ಞಾನಂ ಆದತ್ತಂ. ರಾಷ್ಟ್ರಪತಿ ಸಚಿವಾಲಯೇನ ಆಜೀವಿಕಾ ಶ್ರಮ ಸಚಿವಾಃ ತಕ್ಷಣಂ ಆವಶ್ಯಕಂ ಕಾರ್ಯಾಚರಣಾಯ ಕೃತಾನಾಂ ಪದಾಕ್ಷೇಪಾಣಾಂ ವಿಷಯೆ ಪ್ರತಿವೇದನಂ ಸಮರ್ಪಣಾಯ ಚ ನಿರ್ದಿಷ್ಟಾಃ. ಯಾಚಿಕಾಯಾಂ ಪ್ರಭಾವಿತಾನಾಂ ಶ್ರಮಿಕಾಣಾಂ ಝಾರ್ಖಂಡ್ ರಾಜ್ಯಂ ಪ್ರತಿ ಸುರಕ್ಷಿತಂ ಪುನರಾಗಮನಂ ಆರ್ಥಿಕ ಸಹಾಯಂ ಕ್ಷತಿಪೂರ್ತಿಂ ಪುನರವಸನಂ ಚ ಪ್ರಾರ್ಥಿತಮಸ್ತಿ. ಪ್ರಧಾನಮಂತ್ರಿಣ ನರೇಂದ್ರ ಮೋದಿನಾ ಕೊಲಂಬಿಯಾ ದೇಶಸ್ಯ ನಗರೆ ಆಯೋಜಿತೆ ಷಡ್ಪಂಚಾಶತ್ತಮೇ ಷಡ್ವಿಂಶತ್ಯಧಿಕದ್ವಿಸಹಸ್ರತಮವರ್ಷಸ್ಯ ಅಂತಾರಾಷ್ಟ್ರೀಯ ಭೌತಿಕ ಶಾಸ್ತ್ರ ಒಲಿಂಪಿಯಾಡ್ ಸ್ಪರ್ಧಾಯಾಂ ಸ್ವರ್ಣ ಪದಕ ವಿಜಯಾಯ ಭಾರತೀಯ ದಲಸ್ಯ ಅಭಿನಂದನಂ ಕೃತಂ. ಸಾಮಾಜಿಕಾಂತರ್ಜಾಲೀಯೇ ಪಟಲೇ ಶ್ರೀಮೋದಿ ಅವದತ್ ಯತ್ ತೇಷಾಂ ಉಪಲಬ್ಧಿಃ ರಾಷ್ಟ್ರಸ್ಯ ಯುವಶಕ್ತೇಃ ಅನಂತ ಕ್ಷಮತಾಯಾಃ ವಿಜ್ಞಾನಂ ತಥಾ ಶೋಧನಂ ಪ್ರತಿ ತೇಷಾಂ ಉತ್ಸಾಹಸ್ಯ ಚ ಅನ್ಯತಮಂ ಉದಾಹರಣಂ ಪ್ರತಿಬಿಂಬಯತಿ. ಬಿಹಾರಸ್ಯ ಮುಖ್ಯಮಂತ್ರಿ ಸಮ್ರಾಟ್ ಚೌಧರಿ ಅದ್ಯ ಪಟನಾನಗರೆ ಬಿಹಾರ ಹೆಲಿಪರ್ಯಟನಸ್ಯ ತಥಾ ವಿಮಾನ ಪರ್ಯಟನ ಸೇವಾ ಯೋಜನಾಯಾಃ ಶುಭಾರಂಭಂ ಅಕರೋತ್. ಅಸ್ಮಿನ್ ಅವಸರೆ ಅಸ್ಯೈ ಸೇವಾಯೈ ಆಭಾಸೀಯ ಮಾಧ್ಯಮೇನ ಆರಕ್ಷಣ ಪಟಲಸ್ಯಾಪಿ ಉದ್ಘಾಟನಂ ಅಕರೋತ್. ಮುಖ್ಯಮಂತ್ರಿ ಉಕ್ತವಾನ್ ಯತ್ ಏಷಾ ಯೋಜನಾ ರಾಜ್ಯ ಪರ್ಯಟನ ಸಂವರ್ಧನಾಯ ತಥಾ ಜನೇಭ್ಯಃ ಬಿಹಾರ ರಾಜ್ಯಸ್ಯ ಪರ್ಯಟನ ಸ್ಥಳಾನಾಂ ಸುಗಮತಯಾ ಯಾತ್ರಾ ಸೌವಿಧ್ಯ ಪ್ರದಾನಾಯ ಆರಬ್ಧಾಸ್ತಿ.
1: ಲೋಗೋ ಕೋ ಬಿಹಾರ ದರ್ಶನ್ ಕರಾನಾ ಹೈ, ಯೇ ಸಿರ್ಫ್ ಶೋಕೇಸ್ ಮೇ ನಹೀ ರಖನಾ ಹೈ, ಯೇ ಪೂರಿ ತರಹ ಐಸೀ ವ್ಯವಸ್ಥಾ ಕೀಜಿಯೇ ಕಿ ಪರ್ ಡೇ ಹಮ್ ಬಿಹಾರ ದರ್ಶನ್ ಕರಾ ಸಕೆ. ಬಿಹಾರ ಕಿ ಅರ್ಥವ್ಯವಸ್ಥಾ ಮೇ ಟೂರಿಜಮ್ ಕಾ ರೋಲ್ ಹೋ, ತಬ್ ಸಮಜೇಗಾ ಕಿ ಟೂರಿಜಮ್ ಕಾ ರಾಸ್ತಾ ಬದಲಾ. ಹಮ್ ಆಮ್ ಲೋಗೋ ಕೋ ಸೈರ್ ಕರಾನೆ ಕಾ ಕಾಮ್ ಕರ್ ರಹೇ.
0: ಯೋಜನಾಯಾಃ ಪ್ರಥಮೆ ಚರಣೆ ಪಟನಾ, ವಾಲ್ಮೀಕಿನಗರಂ, ಮಾತಾ ಮುಂಡೇಶ್ವರಿ, ರಾಜಗೀರ್ ಇತ್ಯೇತಾನಿ ಸ್ಥಾನಾನಿ ಸಮಾವಿಷ್ಟಾನಿ ಸಂತಿ. ರಾಜ್ಯ ಪ್ರಶಾಸನಂ ಪ್ರತ್ಯೇಕಸ್ಮೈ ಯಾತ್ರಾನುಮತಿ ಪತ್ರಾಯ ದ್ವಾವಿಂಶತ್ಯಧಿಕ ಚತುಶ್ಶತಾಧಿಕ ಪಂಚದಶ ಸಹಸ್ರ ರೂಪ್ಯಕಾಣಿ ಯಾವತ್ ಅನುದಾನಂ ಪ್ರದಾಸ್ಯತಿ. ಉದಗ್ರಯಾನ ಪರ್ಯಟನ ಸೇವಾ ಜುಲೈ ಮಾಸಸ್ಯ ಅಷ್ಟಾದಶ ದಿನಾಂಕಾದಾರಭ್ಯ ಪ್ರತ್ಯೇಕಸ್ಮಿನ್ ಶನಿವಾಸರೆ ರವಿವಾಸರೆ ಚ ಸಂಚಾಲಿತಾ ಭವಿಷ್ಯತಿ. ಮಧ್ಯಪ್ರದೇಶಸ್ಯ ಭೋಪಾಲನಗರೆ ಎಂಪಿ ಟೆಕ್ ಗ್ರೋಥ್ ಕಾನ್ಕ್ಲೇವ್ 3.0 ಇತ್ಯಸ್ಯ ಆಯೋಜನಂ ಪ್ರಚಲತಿ. ಮುಖ್ಯಮಂತ್ರಿ ಡಾಕ್ಟರ್ ಮೋಹನ ಯಾದವಃ ಸಮ್ಮೇಳನಸ್ಯ ಉದ್ಘಾಟನಂ ಅಕರೋತ್. ತಥಾ ಅಷ್ಟಸಪ್ತತ್ಯಧಿಕೈಕಶತ ದಶಾಂಶೋತ್ತರ ಸಪ್ತ ಕೋಟಿ ರೂಪ್ಯಕಾಣಾಂ ನಿವೇಶೇನ ಸ್ಥಾಪಿತಾನಾಂ ವಿಂಶತಿ ಔದ್ಯೋಗಿಕ ಕೇಂದ್ರಾಣಾಂ ಶುಭಾರಂಭಂ ಅಕರೋತ್. ಅಸ್ಯ ಸಮ್ಮೇಳನಸ್ಯ ಉದ್ದೇಶ್ಯಂ ಮಧ್ಯಪ್ರದೇಶಂ ದೇಶಸ್ಯ ಪ್ರಮುಖ ಪ್ರೌದ್ಯೋಗಿಕೀ ಔದ್ಯೋಗಿಕ ಕೇಂದ್ರ ರೂಪೇಣ ವಿಕಸಿತುಂ ಅಸ್ತಿ. ಸಮ್ಮೇಳನಂ ಸಂಬೋಧಯನ್ ಮುಖ್ಯಮಂತ್ರಿ ಅವದತ್ ಯತ್ ವಿಗತ ದ್ವಾದಶ ವರ್ಷೇಷು ಭಾರತಂ ವಿಶ್ವಸ್ಯ ಶೀಘ್ರತಮ ವಿಕಾಸಮಾನ ದೇಶೇಷು ಅನ್ಯತಮಂ ಜಾತಂ. ಅಸೌ ಅವದತ್ ಯತ್ ಪೂರ್ವಂ ಮಧ್ಯ ಪ್ರದೇಶಃ ಕೇವಲಂ ಕೃಷೇಃ ಕೃತೆ ಪ್ರಸಿದ್ಧ ಆಸೀತ್, ಕಿಂತು ಅಧುನಾ ರಾಜ್ಯೆ ಡ್ರೋನ್ ಯಾನಾತ್ ಆರಭ್ಯ ಪ್ರಕ್ಷೇಪಣಾಸ್ತ್ರ ಪರ್ಯಂತಂ ನಿರ್ಮಾಣಂ ಕ್ರಿಯತೆ. ಭಾರತ ಜಾಪಾನ ದೇಶೌ ಅದ್ಯ ಸ್ವತಂತ್ರಂ ಮುಕ್ತಂ ನಿಯಮಾಧಾರಿತಂ ಚ ಹಿಂದ ಪ್ರಶಾಂತ ಪ್ರದೇಶಂ ಪ್ರವರ್ಧಯಿತುಂ ಸ್ವಸ್ಯ ಪ್ರತಿಬದ್ಧತಾಂ ಪುನಃ ಸುದೃಢೀಕೃತವಂತೌ. ಜಾಪಾನ ದೇಶಸ್ಯ ಟೋಕಿಯೋ ನಗರೆ ಆಯೋಜಿತೆ ಅಷ್ಟಮೇ ರಕ್ಷಾ ನೀತಿ ಸಂವಾದಾವಧೌ ಉಭೌ ದೇಶೌ ವಿದ್ಯಮಾನಸ್ಯ ಕ್ಷೇತ್ರೀಯ ವೈಶ್ವಿಕಯೋಃ ಸುರಕ್ಷಾ ಪರ್ಯಾವರಣಸ್ಯ ವಿಷಯೆ ಚರ್ಚಾಂ ಕೃತವಂತೌ. ಟೆನಿಸ್ ಕ್ರೀಡಾಯಾಂ ಇಟಲಿ ದೇಶಸ್ಯ ಯಾನಿಕ್ ಸಿನರ್ ಇತ್ಯೇಷಃ ಜರ್ಮನಿ ದೇಶಸ್ಯ ಅಲೆಕ್ಸಾಂಡರ್ ಜೆವೆರೆವ್ ಇತ್ಯಮುಂ ಪರಾಜಿತ್ಯ ಸ್ವಸ್ಯ ವಿಂಬಲ್ಡನ್ ಪುರುಷ ಏಕಲ ಉಪಾಧಿಂ ಯಥಾವದೇವ ಧಾರಯತಿ ಇತಿ ವಾರ್ತಾಃ.